ಇಷ್ಟಾವಿಶಿಷ್ಟಮದಯೋಭಿಯಾದಯಾದ್ರೆ ದೃಷ್ಟ್ಯಾತ್ರಿವಿಷ್ಟಪದಂ ಸುಲಭಂ ನ ಬಂದೆ ದೃಷ್ಟಿ ಪ್ರಕೃಷ್ಟ ಕಮಲೋದರ ದಿತ್ತರಿಷ್ಟಾಂ

ಪ್ರಾಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯದಾನ ವಿಭವಾನಿ ಸರೋರುಘಾಕ್ಷಿ ದ್ವಂದ್ವಂದನಾನಿ ತ್ವದ್ವಂದನಾನಿ ದುರಿತಾ

ಅರಣ್ಯ ಗೀತ ಡಾಕ್ಯುಮೆಂಟರಿ ರೂಪಕ ರಚನಾ ನಿರ್ವಹಣ ಶ್ರೀ ಕೆ ಎಸ್ ಚಂದ್ರಶೇಖರ್ ವ್ಯಾಖ್ಯಾತಲು ಶ್ರೀಮತಿ ಪಿ ವಿ ಶೇಷರತ್ನಂ ಶ್ರೀ ಕೆ ಎಸ್ ಚಂದ್ರಶೇಖರ್ ಸಾಂಕೇತಿಕ ಸಹಾಯ ಶ್ರೀ ಎಂ ತುಳಸಿದಾಸ್ ಅರಣ್ಯ ಗೀತ ಡಾಕ್ಯುಮೆಂಟರಿ ರೂಪಕಂ